ಶಿವಾನಂದ ಲಹರಿ ಇನ್ ಹಿಂದಿ ಪ್ರೆಸೆಂಟೆಡ್ ಬೈ ಮಹಾಮಂಡಲೇಶ್ವರ್ ಸ್ವಾಮಿ ಶ್ರೀ ಆತ್ಮಾನಂದ ಗಿರಿಜಿ ಮಹಾರಾಜ್. ಥ್ಯಾಂಕ್ ಯು. ಓಂ ನಮಃ ಶಿವಾಯ.

ಸಂಗ್ರೇಡುಪಸ್ಥೆ ಅನಂತಮನ್ಯದೃಷ್ಟಮನ್ಯದ್ಧರಿತಸಂಭರಂತಿ ಕಯಾರಶ್ಚಿತ್ರಾಭೂವಸೂಯೇ ಕಯಾ ಜಗಿಷ್ಠ

ಇಮಯಂ ತ್ವಾಂ ಮೃಗಾಗರವಿಷ್ಟಕಾರ ಹರೇತೋ ಮೃಗ ಚಿಸ್ಮಾರಿಹಸ್ಯಂದ್ರಿಮಂತ್ರ ಮುಕ್ತರ ಶ್ರೀಮಂತಂ ವೃಷಾಕಾವ್ಯಂ ಪ್ರಿಯಲಿಂದ್ರಾಭಿರಕ್ಷಿ ಸಾನ್ವಸ್ಥಿಷಲಿ ಕನ್ನೇ ವರಾಹ ನಿರ್ವಿಷ್ಟಸ್ಮಾರಿಂದ್ರ ಮುಕ್ತರ.

ಸಹಸ್ರಮಹಂ ತದೇವಿತಿ ಶುಶ್ರುವಾ ಏಷದೇವ ಅಯಜಂತಾರೋ ಏಷ ಪರೋದರಿ ಸೂರ್ಯೋ ವಿರವಿರಗತ್ತಾಯ ಭಗವಾನೋ ವಿರಕ್ಷತೆ ಸೋನಾಕ್ಷಲಭ್ಯತ್ಸವೀರಂಜವ ಅಬ್ರಹ್ಮ ಬ್ರಹ್ಮಣ ಪುತ್ರ.

ಸಪ್ತಾಗ ಪಾಗುದ ಗದರಾಗ ಸವೈ ಪಶುರೀಗರೇ ಶಿಗೇ ಸಪ್ತಾಗ ಪಾಗುದ ಗದರಾಗ ಶ್ರೀ ನಾಗನೀ ಲೀಸತಿ ಶಿಗೇ ಸಪ್ತಾಗ ಪಾಗುದ ಗದರಾಗ ಶ್ರೀ ಲೀಸತೆ.

ಸಾಂಖ್ಯೇನ ಮಮದಶ್ಯತೆ ಮಹಾರಜ್ಯೋ ಬ್ರೂದೇಹೇತಂ ಪದಾ ಚಿತ್ತಂ ಬಲಸ್ಯ ವೃಷ್ಟೇ ಶೂರ್ತ್ರೇಷೋತ್ತಂ ಭಜೇಮಹಿ ಮಹಾರಜ್ಯೇಕಂ ಸಂಯಾಪರಿಧಾವತಿ ಅಯನ್ನ ವಿಸ್ತಯೋ ಮೃಗಶ್ಚೇಷ್ಟಾಹಾರಿಧಾರೇಕಾಹಾರಕ್ಕೇವಾಧಾರಗ್ನಭಾವನುಂದಯಮನೋಧಾವತಿ ಶಿವಾಸ್ಯಾರಕ್ಷಮಧ್ಯೌದಯನಂಸ್ವಾಹಾರಕ್ಷೇಪಾಲೇ ಪಜಾಗ್ರಾಮೇ ವಾಂಗ್ವಯಂ ಪ್ರಸೃಜತೋಕೃತಂ ಪರೇ ಮಹಾನ್ ವೇ ಭದ್ರೋ ಯಥ ಮಾಮಧ್ಯೌದಯನಂ.

ಭಾಗಂ ಊರ್ಜಸ್ವತೇಃ ಪಯಸ್ವತೇಃ ಪಯಸ್ವತೀರೋರ್ಜಸ್ವತೇರೋರ್ಜಸ್ವತೇಃ ಪಯಸ್ವತೀಃ ಪಯಸ್ವತೇಃ ಪ್ರಜಾವತೇಃ ಪ್ರಜಾವತೇಃ ಪಯಸ್ವತೇಃ ಪಯಸ್ವತೇಃ ಪ್ರಜಾವತೀಃ

ಪಣ್ಯೈ ಇಂದ್ರಾಣ್ಯೈ ಸನ್ನಹನಗಂ ಸನ್ನಹನಮಿಂದ್ರಾಣ್ಯಾ ಇಂದ್ರಾಣ್ಯೈ ಸನ್ನಹನಂ ಸನ್ನಹನಂ ಪೂಷಾ ಪೂಷಾ ಸನ್ನಹನಗಂ ಸನ್ನಹನಂ ಪೂಷಾ ಸನ್ನಹನಮಿತಿ ಸಂನಹನಂ ಪೂಷಾ ತೇ ತೇ ಪೂಷಾ ಪೂಷಾ ತೇ ತೇ ಗ್ರಂಥಿಂ ಗ್ರಂಥಿಂ ತೇ ತೇ ಗ್ರಂಥಿಂ ಗ್ರಂಥಿಂ ಗ್ರಥ್ನಾತು ಗ್ರಥ್ನಾತು ಗ್ರಂಥಿಂ ಗ್ರಂಥಿಂ ಗ್ರಥ್ನಾತು ಗ್ರಥ್ನಾತು ಸ ಸಗ್ರಥ್ನಾತು ಗ್ರಥ್ನಾತು ಸಹ

ಮಾಧುರಂದರಿಕ್ಷಾಧಿಪತಿ ಅಸ್ಮಿನ್ ಬ್ರಹ್ಮಣಿ ಅಸ್ಮಿನ್ ಬ್ರಹ್ಮಣಿ ಅಸ್ಯ

ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್